0: ಏನುಕ್ಕ ಪಕಣೆ ಅಲ್ಲ ಗತಿ ಗತಿ ಅದಿ ಮಾಯಾ ಏನುಕ್ಕ ಪಕಣೆ ಅಲ್ಲ ಗತಿ ಗತಿ
1: ಅವರ ಆಟಪ್ಪ ಬಂದ ಖರ್ಚಿದಾಗ ಅವರ ಆಟಪ್ಪ ಬಂದ

ತಡಕತ್ತಡತಡ ಧಿತ್ತ ತಗ ಧುಮಿಕಿಟತಕ ಗಢ ಅನದ ಧಗಿತಡ ಕಥಾನದ ಧಾನದ ಧರ ಧರ ಧರ ಧರನ್ನ ಕಿಟತಕ ತಡನ್ನ ಕಿಟತಕ ಧಾ ಧರ ಧರ ಧರ ಧರನ್ನ ಕಿಟತಕ ತಡನ್ನ ಕಿಟತಕ ಧಾ ಧರ ಧರ ಧರ ಧರನ್ನ ಕಿಟತಕ ತಡನ್ನ ಕಿಟತಕ ಧಾ ಬಿಜಲಿ ಕಡಕ್ ಪರನ್ ಪಂಡಿತ್ ಕಂಠೇ ಮಹಾರಾಜ್.

ಪತ್ತೆಟ ಚಟ ಧಚ್ಕ ಜಿಟ್ಟ ಗಿನ್ನ ತಿನ್ನ ಕಿನ್ನ ತಿರುಗಿಡ್ತಕ್ಕ ಧಾಗಣನ ದೀಗಣನ ತಿರುಗಿಡ್ತಕ್ಕ ದಿನ ಅನ್ನ ಕಿಡ್ತಕ್ಕ ತಿರುಗಿಡ್ತಕ್ಕ ಧಿರ್ ಧಿರ್ ಕಿಡ್ದ ದಿನ ಅನ್ನ ಕಿಡ್ತಕ್ಕ ತಿರುಗಿಡ್ತಕ್ಕ ಧಿರ್ ಧಿರ್ ಕಿಡ್ದ ದಿನ ಅನ್ನ ಕಿಡ್ತಕ್ಕ ತಿರುಗಿಡ್ತಕ್ಕ

ಕದ್ದಾಕಿಟ್ಟ ತಕ ತಕಿಟ ಧಾನ ದಗೆ ತಟಕ ತಿನ್ನ ತಿಟ್ಟೆ ಕತ್ತ ಕದ್ದರ್ದ ತಕಡ್ದ ಧಿನ್ನ ತಿಟ್ಟೆ ಕತ್ತ ಕದ್ದರ್ದ ತಕಡ್ದ ಧಿನ್ನ ತಿಟ್ಟೆ ಕತ್ತ.